0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬುದ್ದಿ ಮಾತು ಹೇಳಿದರೆ ಕೇಳಬೇಕಮ್ಮ. ಹಾಡಿದ್ದಾರೆ ವಿಶ್ವನಾಥ್ ನಾಕೋಡ್, ರಚನೆ ಪುರಂದರದಾಸರು. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಲೆಟ್ ಅಸ್ ಬಿಗಿನ್ ವಿತ್ ದ ಕಂಪೋಸಿಷನ್ ಆಫ್ ಪುರಂದರದಾಸ. ಬುದ್ದಿ ಮಾತು ಹೇಳಿದರೆ ಕೇಳಬೇಕಮ್ಮ, ಸಂಗ್ ಬೈ ವಿಶ್ವನಾಥ್ ನಾಕೋಡ್.

ಇನ್ನೀಗ ವಿಜಯದಾಸರ ರಚನೆ ವಿನಯ ಪ್ರಮೋದ್ ಅವರ ದನಿಯಲ್ಲಿದೆ, ಸೀತೆಯ ಭೂಮಿ ಜಾತಿಯ ಜಗನ್ಮಾತೆಯ ಸ್ಮರಿಸಿ. ವಿನಯ ಪ್ರಮೋದ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ವಿಜಯದಾಸ, ಸೀತೆಯ ಭೂಮಿ ಜಾತಿಯ ಜಗನ್ಮಾತೆಯ ಸ್ಮರಿಸಿ.

ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ. ದನಿಯಾಗಿದ್ದಾರೆ ಶಿವಮೊಗ್ಗ ವೇಣುಗೋಪಾಲ್, ರಚನೆ ಪುರಂದರದಾಸರು. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಶಿವಮೊಗ್ಗ ವೇಣುಗೋಪಾಲ್.

ಕನಕದಾಸರು ಬರೆದಿರುವ ಗೀತೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ದನಿಯಾಗಿದ್ದಾರೆ ವಿಶ್ವನಾಥ್ ನಾಕೋಡ್. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ರಿಟನ್ ಬೈ ಕನಕದಾಸ, ಸಂಗ್ ಬೈ ವಿಶ್ವನಾಥ್ ನಾಕೋಡ್.

ಪಿರಮ ಅವರ ದನಿಯಲ್ಲಿ ಪುರಂದರದಾಸರು ಬರೆದಿರುವ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡುನಾಲಿಗೆ. ಪಿರಮ ರೆಂಡರಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡುನಾಲಿಗೆ.

ಸೊರೋರು ಹಾಸನ ಜಾಯಿ ಭವದಿ ಸ್ವಾತಿ ತಿರುನಾಳರ ರಚನೆ ನಾಗವಲ್ಲಿ ನಾಗರಾಜ್ ಅವರ ಕಂಠದಲ್ಲಿದೆ. ಸರೋರು ಹಾಸನ ಜಾಯೇ ಭವದಿ ರಿಟನ್ ಬೈ ಸ್ವಾತಿ ತಿರುನಾಳ್, ಸಂಗ್ ಬೈ ನಾಗವಲ್ಲಿ ನಾಗರಾಜ್. ಸುಕನ್ಯಾ ಪ್ರಭಾಕರ್ ಪ್ರೆಸೆಂಟಿಂಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್ ಹಾಗೂ ಸಾರಂಗಿ ಶಬೀರ್ ಹುಸೇನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಉಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶರಾಫ್ ಅಹಮದ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮಶ್ಕೂರ್ ಹುಸೇನ್, ಸಾರಂಗಿ ಬೈ ಶ್ರೀ ಶಬೀರ್ ಹುಸೇನ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಸುಗುಣ ವರದರಾಜನ್ ಅವರ ವೀಣಾವಾದನ. ಮೃದಂಗ ಸಹಕಾರ ಎಂಆರ್ ಸಾಯಿನಾಥ್. ಮೊದಲಿಗೆ ನಾದಸುಧಾ ರಸಂಬಿಲನು ಆರಭಿರಾಗ ರೂಪಕ ತಾಳದಲ್ಲಿದೆ, ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ಸುಗುಣಾ ವರದರಾಜನ್. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂಆರ್ ಸಾಯಿನಾಥ್. ಟು ಬಿಗಿನ್ ವಿತ್, ನಾದಸುಧಾ ರಸಂಬಿಲನು ಸೆಟ್ ಟು ಆರಭಿರಾಗ ರೂಪಕ ತಾಳ, ರಿಟನ್ ಬೈ ತ್ಯಾಗರಾಜ.

ಈಗ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಮರಿವೇರೆ ದಿ ಕೆವ್ವರಯ್ಯ ಷಣ್ಮುಖ ಪ್ರಿಯರಾಗ ಆದಿತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ ಟು ಷಣ್ಮುಖ ಪ್ರಿಯರಾಗ ಆದಿತಾಳ ಮರಿವೇರೆ ದಿ ಕೆವ್ವರಯ್ಯ.

ಪಂಕಜಲೋಚನ ಸ್ವಾತಿ ತಿರುನಾಳರ ರಚನೆ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿದೆ. ಪಂಕಜಲೋಚನ ಸೆಟ್ಟು ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳ ರಿಟನ್ ಬೈ ಸ್ವಾತಿ ತಿರುನಾಳ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಗುಣ ವರದರಾಜನ್ ಅವರ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ಎಂಆರ್ ಸಾಯಿನಾಥ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಮಧ್ಯಮಾವತಿ ರಾಗ ರೂಪಕ ತಾಳದಲ್ಲಿದೆ ಧರ್ಮ ಸಂವರ್ಧಿನಿ. Do you listen? You are listening to Veena Recital by Suguna Varadarajan. She is accompanied on the mridangam by M.R. Sainath. Continuing the program, now let us listen to a composition of Muthuswami Dekshitar set to Madhyamavati Raga Rupaka Thala Dharma Samvardhini.

ಸುಗುಣ ವರದರಾಜನ್ ತಮ್ಮ ವೀಣಾ ವಾದನವನ್ನು ಪಟ್ಟಾಭಿರಾಮಯ್ಯನವರ ರಚನೆಯೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ನೀ ಮಾಟಲೆ ಮಾಯೇನುರ. ಸುಗುಣ ವರದರಾಜನ್ ಕನ್ಕ್ಲೂಡ್ಸ್ ದ ವೀಣಾ ರೆಸೈಟಲ್ ವಿತ್ ದ ಕಂಪೋಸಿಷನ್ ಆಫ್ ಪಟ್ಟಾಭಿರಾಮಯ್ಯ ಸೆಟ್ ಟು ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ ನೀ ಮಾಟಲೆ ಮಾಯೇನುರ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಸುಗುಣ ವರದರಾಜನ್ ಅವರ ವೀಣಾವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಎಂಆರ್ ಸಾಯಿನಾಥ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you are listening to Veena Recital by Suguna Varadarajan. She was accompanied on the Mridangam by M.R. Sainath. This program is a contribution of Akashvani Bengaluru, Anytime Indian Music.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ. ರಾಗ್ ಮಾಲ್ಕೌನ್ಸ್.
2: ಲಿಸನ್ ಟು ಹಿಂದೂಸ್ತಾನಿ ಸಾರಂಗಿ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ರಾಗ್ ಮಾಲ್ಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಆನಂದ್ ಭೈರವ್, ಆಲಾಬ್ ಜೋಡ್ ಜಾಲ, ಸವಾರಿ ತಾಲ್ ಹಾಗೂ ದೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರೆಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಹೀಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರೆಸೈಟಲ್ ಬೈ ಶ್ರೀ ಸತೀಶ್ ಕುಮಾರ್. ರಾಗ್ ಆನಂದ್ ಭೈರವ್, ಆಲಾಪ್ ಜೋಡ್ ಝಾಲಾ, ಸವಾರಿ ತಾಲ್, ಧೃತ್ ತೀನ್ ತಾಲ್.

0: ಇದುವರೆಗೆ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ಕುಮಾರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಯ್ ಶರ್ವಾ ಅವರ ಹಾಡುಗಾರಿಕೆ. ಪಕವಾದ್ಯದಲ್ಲಿ ಸಹಕಾರ ನೀಡುತ್ತಿದ್ದಾರೆ ವಯಲಿನ್ನಲ್ಲಿ ವಿಠಲ್ ರಂಗನ್, ಮೃದಂಗ ಕೆಯು ಜಯಚಂದ್ರರಾವ್ ಹಾಗೂ ಖಂಜಿರ ಸುನಾದ್ ಆನೂರ್. ಮೊದಲಿಗೆ ಚಲಮೇಲ ದರ್ಬಾರ್ ರಾಗದ ವರ್ಣ ಆದಿತಾಳದಲ್ಲಿದೆ. ಆಕಾಶವಾಣಿ, ವೆಲ್ಕಮ್ ಟು ದ ಪ್ರೋಗ್ರಾಂ ಆಫ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಅ ವೋಕಲ್ ಕಾನ್ಸರ್ಟ್ ಬೈ ವಿನಯ್ ಶರ್ವಾ. ಅಕಂಪನೀಸ್ ಆರ್ ವಿಠಲ್ ರಂಗನ್ ಆನ್ ವಯಲಿನ್, ಕೆಯು ಜಯಚಂದ್ರ ರಾವ್ ಆನ್ ಮೃದಂಗ, ಸುನಾದ್ ಆನೂರ್ ಆನ್ ಖಂಜಿರ. ಇನ್ ದ ಬಿಗಿನಿಂಗ್ ವಿನಯ್ ಶರ್ವಾ ಪ್ರೆಸೆನ್ಸ್ ಅವರ್ಣ ಚಲಮೇಲ ಸೆಟ್ಟು ದರ್ಬಾರ್ ರಾಗ ಆದಿತಾಳ.

ಇನ್ನು ಮುಂದೆ ಕೇಳಿ ಶ್ರೀ ಮಹಾಗಣಪತೆ ನಾಟರಾಗ ಆದಿತಾಳದಲ್ಲಿದೆ ಮಾಯೂರಂ ವಿಶ್ವನಾಥ ಶಾಸ್ತ್ರಿಯವರ ರಚನೆ. ನೌ ಲೆಟ್ ಅಸ್ ಲಿಸನ್ ಟು ಶ್ರೀ ಮಹಾಗಣಪತೆ, ಅ ಕಾಂಪೋಸಿಷನ್ ಆಫ್ ಮಾಯೂರಂ ವಿಶ್ವನಾಥ ಶಾಸ್ತ್ರಿ, ಸೆಟ್ ಟು ನಾಟರಾಗ ಆದಿತಾಳ.

ಕಾರ್ಯಕ್ರಮವನ್ನು ಮುಂದುವರಿಸುತ್ತ ವಿನಯ್ ಶರ್ವಾ ಅವರು ಪ್ರಸ್ತುತಪಡಿಸುತ್ತಿದ್ದಾರೆ ಓ ಜಗದಂಬ. ಆನಂದ ಭೈರವಿರಾಗ ಆದಿತಾಳದಲ್ಲಿದೆ ಶ್ಯಾಮಶಾಸ್ತ್ರಿಗಳ ರಚನೆ. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ವಿನಯ್ ಶರ್ವಾ ನೌ ಪ್ರೆಸೆಂಟ್ಸ್ ಓ ಜಗದಂಬ ಇನ್ ಆನಂದ ಭೈರವಿರಾಗ ಆದಿತಾಳ, ಕಂಪೋಸ್ಡ್ ಬೈ ಶ್ಯಾಮಶಾಸ್ತ್ರಿ.

ಪ್ರಿಯ ಕೇಳುಗರೆ, ಶ್ರೀ ವಿನಯ್ ಶರ್ವಾ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಸಹಕರಿಸುತ್ತಿದ್ದಾರೆ ವಯಲಿನ್ನಲ್ಲಿ ವಿಠಲ್ ರಂಗನ್, ಮೃದಂಗ ಕೆಯು ಜಯಚಂದ್ರ ರಾವ್ ಹಾಗೂ ಕಂಜಿರ ಸುನಾದ್ ಆನೋರ್. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಗತಾನ ಪಲ್ಲವಿ. ಷಣ್ಮುಖ ಪ್ರಿಯ ರಾಗ ಖಂಡಜಾತಿ ಝಂಪೆ ತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ಕಾನ್ಸರ್ಟ್ ಬೈ ಶ್ರೀ ವಿನಯ್ ಶರ್ವಾ. He is accompanied on the violin by Vittal Rangan, on the mridangam by K.U. Jayachandra Rao, and on the khanjira by Sunad Anur. Concluding the concert, Shri Vinay Sharva now presents Raga Tana Pallavi in Shanmukha Priya Raga, set to Khanda Jati Jhampe Tala.

ಇದುವರೆಗೂ ವಿನಯ್ ಶರ್ವಾ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ವಿಠಲ್ ರಂಗನ್, ಮೃದಂಗ ಕೆಯು ಜಯಚಂದ್ರರಾವ್ ಹಾಗೂ ಕಂಜಿರದಲ್ಲಿ ಸುನಾದ್ ಆನೂರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. Dear listeners, you just listened to a vocal concert by Vinay Sharva. He was accompanied on the violin by Vittala Rangan, on the mridangam K.U. Jayachandra Rao, and on the kanjira by Sunath Anur. This program is a contribution of Akashvani.

ಅಮರಾಮ ಭಗವ ಸರ್ವ ಭವ ನಿಧ ಭವ ಪದ ಭವ ಮದ ಭಗ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿ

ಹರಿ ತರಿ ತಂತ ಕವರಿ ಶರವಣ ಬವರೋಗ ತರಿದ ಬರನಿದ ಕವರನಿದ ಎದ ಭಗವರ ಭಗವರಿ ಕವರ ಬರನಿದ ಕವರಿದ ನಿ